0: remains on whether the government can uncover the truth behind the allegations and finally fix accountability.
1: ಈಗ ರಾಮ ಮಂದಿರ ಕಟ್ಟಾದ ಮೇಲೂ ಕೂಡ ಅಲ್ಲಿಂದ ಕಳತನ ಆಗ್ತಾ ಇದೆ. 5,000 crore ದುಡ್ಡು ಅಲ್ಲಿಂದ ಪೋಲಾಗಿದೆ ಅನ್ನತಕ್ಕಂತ ರಿಪೋರ್ಟ್ ಬರ್ತಾ ಇದೆ. ಪೂಜಾರಿನೇ ದುಡ್ಡು ಹೊಡಿತಾ ಇದ್ದಾರೆ. ರಾಮ ನಾಮ ಜಪೋ ಪರಾಯ ಮಾಲ್ ಅಪ್ನಾ, ರಾಮನ ಹೆಸರು ತಗೊಳ್ಳೋದು, ರಾಮನ ಹೆಸರಿನ ಮೇಲೆ ಲೂಟಿ ಮಾಡೋದು, ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಕ್ ನೀವು ದೇವರ ಗುಡಿ ನಿರ್ಮಾಣ ಮಾಡಿರ. ಅದು ಉದ್ಘಾಟನೆ ಯಾರ ಕೈಯಿಂದ ಆಗಿದೆ? ಮೋದಿ ಅವ್ರ ಕೈಯಿಂದ.
2: ದೇಖಿ ಯೋಗಿ ಜಿ ಕಲ್ ಸಾಫ್ ಸಾಫ್ ಕಾಭಿ 15 ದಿನ ಕಾ ಸಮಯ ಮಿಲ್ ಸಾರಿ ಜಾಂಚ ಕರ್ಕೆ ಜೋ ಭಿ ದೋಷಿ ಹೋಗಾ ವೋ ಜನತಾ ಕೆ ಸಾಮ್ನೆ ಹಮ್ ಲೇ ಆಯೆಂಗೆ ಐಸಾ ಯೋಗಿ ಜಿ ಕಾ ಏಕ ಬಾರ ಮುಖ್ಯಮಂತ್ರಿ ಹೈ ವೋ ವಿಶ್ವಾಸ ಕರ್ನಾ ಸಹಿ ಎಸ್ ಐ ಟಿ ಕಾ ಗಠನ್ ಹುವಾ ಹೈ.
3: ಜೋ ಕುಛ ಖಬರೇ ಆ ರಹಿ ಹೈ ಜೋ ಕುಛ ಲೋಗ್ ದೇಖ ರಹೇ ಹೈ ಬಹುತ್ ದುಃಖದ ಹೈ ಲೋಗೋ ಕೋ ಬಹುತ್ ಠೇಸ್ ಪಹುಂಚಿ ಹೈ ಪ್ರಭು ರಾಮ್ ಕೆ ಪ್ರತಿ ಶ್ರದ್ಧಾ और उनके प्रति जो लगाव है भारत के लोगों का वो हम कभी किसी से तुलना नहीं कर सकते. लोग कभी ये स्वीकार नहीं कर सकते थे कि उनके चढ़ावे के बारे में भी ये खबरें आएंगी. सरकार ने SIT जरूर बनाई है लेकिन क्या SIT को निष्पक्ष काम करने देंगे? ये भी एक सवाल है बड़ा. CCTV के फुटेज गायब है जो खबरें आ रही हैं, आप ही लोग दिखा रहे हो.
0: अखिलेश यादव देयर रेजिंग सम सीरियस कंसर्न्स. फॉर नाउ वी सिपिंग टू अ शॉर्ट ब्रेक. ऑन द अदर साइड वी विल गेट यू द लेटेस्ट एज़ टू व्हाट्स हैपनिंग इन स्विट्जरलैंड एज़ फार एज़ द पीस टॉक्स आर कंसर्न्ड. विष्णु सोवल विल बी हियर गेटिंग यू द लेटेस्ट.

0: the focus remains on whether the government can uncover the truth behind the allegations and fix accountability. Let's take a look at some of the reactions.
1: ಈಗ ರಾಮ ಮಂದಿರ ಕಟ್ಟಾದ ಮೇಲೂ ಕೂಡ ಅಲ್ಲಿಂದ ಕಳತನ ಆಗ್ತಾ ಇದೆ. 5,000 ಕೋಟಿಯಷ್ಟು ದುಡ್ಡು ಅಲ್ಲಿಂದ ಪೋಲಾಗಿದೆ ಅನ್ನತಕ್ಕಂಥ ರಿಪೋರ್ಟು ಬರ್ತಾ ಇದೆ. ಪೂಜಾರಿನೇ ದುಡ್ಡು ಹೊಡಿತಾ ಇದ್ದಾರೆ. ರಾಮ ನಾಮ ಜಪೋ ಪರಾಯ ಮಾಲ್ ಅಪ್ನಾ, ರಾಮನ ಹೆಸರು ತಗೊಳ್ಳೋದು, ರಾಮನ ಹೆಸರಿನ ಮೇಲೆ ಲೂಟಿ ಮಾಡೋದು, ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಕ್ ನೀವು ದೇವರ ಗುಡಿ ನಿರ್ಮಾಣ ಮಾಡಿರ, ಅದು ಉದ್ಘಾಟನೆ ಯಾರ ಕೈಯಿಂದ ಆಗಿದೆ? ಮೋದಿ ಅವ್ರ ಕೈಯಿಂದ.
2: ದೇಖಿ ಯೋಗಿ ದಿನಕ್ಕಲ್ಲಿ ಸಾಫ್ ಸಾಫ್ ಕಾಯ್ ಕೇವಿ 15 ದಿನ ಕಾ ಸಮಯ ಮಿಲಿ ಸಾರಿ ಜಾಂಚ್ ಕರ್ಕೆ ಜೋ ಭಿ ದೋಷಿ ಹೋಗಾ ವೋ ಜನತಾ ಕೆ ಸಾಮ್ನೆ ಹಮ್ ಲೇ ಆಯ್ಗೆ ಐಸಾ ಯೋಗಿ ಜಿ ನೆ ಕಹಾ. ವೋ ಏಕ ಬಾರ್ ಮುಖ್ಯಮಂತ್ರಿ ಹೈ, ವೋ ವಿಶ್ವಾಸ ಕರನಾ ಚಾಹಿಯೆ. ಎಸ್ ಐ ಟಿ ಕಾ ಗಠನ್ ಹುವಾ ಹೈ.
3: ಜೋ ಕುಛ ಖಬರೇ ಆ ರಹೀ ಹೈ, ಜೋ ಕುಛ ಲೋಗ್ ದೇಖ್ ರಹೇ ಹೈ, ಬಹುತ್ ದುಃಖದ ಹೈ, ಲೋಗೋ ಕೋ ಬಹುತ್ ಠೇಸ್ ಪಹುಂಚಿ ಹೈ. ಪ್ರಭು ರಾಮ್ ಕೆ ಪ್ರತಿ ಶ್ರದ್ಧಾ ಔರ್ ಉನ್ಕೆ ಪ್ರತಿ ಜೋ ಲಗಾವ್ ಹೈ ಭಾರತ್ ಕೆ ಲೋಗೋ ಕಾ, ವೋ ಹಮ್ ಕಭಿ ಕಿಸಿ ಸೆ ತುಲನಾ ನಹೀ ಕರ್ ಸಕ್ತೆ. ಲೋಗ್ ಕಭಿ ಯೇ ಸ್ವೀಕಾರ ನಹೀ ಕರ್ ಸಕ್ತೆ ಥೇ ಕಿ ಉನ್ಕೆ ಚಢಾವೆ ಕೆ ಬಾರೇ ಮೇ ಭಿ ಯೇ ಖಬರೇ ಆಯೆಂಗಿ. ಸರ್ಕಾರ ನೇ ಎಸ್ ಐ ಟಿ ಜರೂರ್ ಬನಾಯಿ ಹೈ, ಲೇಕಿನ್ ಕ್ಯಾ ಎಸ್ ಐ ಟಿ ಕೋ ನಿಷ್ಪಕ್ಷ ಕಾಮ ಕರ್ನೆ ದೇಂಗೆ ಯೇ ಭಿ ಏಕ ಸವಾಲ್ ಹೈ ಬಡಾ. CCTV ಕೆ ಫುಟೇಜ್ ಗಾಯಬ್ ಹೈ, ಜೋ ಖಬರೇ ಆ ರಹೀ ಹೈ ಆಪ್ ಹೀ ಲೋಗ್ ದಿಖಾ ರಹೇ ಹೋ.
4: ಭೀ ನಹೀ ದಿಖ ರಹಾ ಹೈ, ಪತಾ ನಹೀ ಕಿಸ್ಕೆ ಸರ್ ಪರ್ ಗಡಾ ಫೂಟೇಗಾ. ಭಗವಾನ್ ಕೆ ಘರ್ ಚೋರಿ ಹುಯಿ ಹೈ, ಭಗವಾನ್ ಕೆ ಘರ್ ಕಿ ಚೋರಿ ಔರ್ ಡಕೈತಿ ಜೋ ಹೈ ನಿಶ್ಚಿತ ರೂಪ ಸೇ ಖುಲ್ನಿ ಚಾಹಿಯೆ. ಲೋಗೋ ಕಿ ಆಸ್ಥಾ ಕೆ ಊಪರ್ ಚೋಟ್ ಹೈ, ಯೇ ಸರ್ಕಾರ ಕಿ ಮಾಯಾ ಹೈ. ಯೇ ಸರ್ಕಾರ ಜಾನೆ ಯೇ ಕ್ಯಾ ಕರ್ ರಹೇ ಹೈ ಔರ್ ಎಸ್ ಐ ಟಿ ಕೆ ಕ್ಯಾ ಮಾಯನೆ ಹೈ ಬಿನಾ ಎಫ್ ಐ ಆರ್ ಕೆ, ಉಸ್ಕಾ ಕಾನೂನಿ ಪಹಲು ಕ್ಯಾ ಹೈ, ಯೇ ತೋ ವಹೀ ಬತಾ ಸಕತೆ ಹೈ, ಇಸ್ಸೆ ಪಹಲೆ ಕೋಯಿ ನಹೀ ಬತಾ ಸಕತಾ ಹೈ. ಯೇ ಸರ್ಕಾರ ಜಿಸ್ ತರಹ ಸೇ ಜಿಸ್ ರಾಹ ಕೆ ಊಪರ್ ಸರ್ಕಾರ ಚಲ್ ರಹೀ ಹೈ ಉಸ್ ರಾಹ ಕೆ ಊಪರ್ ಜವಾಬ್ ಸರ್ಕಾರ ದೇ ಸಕತಿ ಹೈ.
5: ಯೇ ಜೋ ಲೋಗ್ ಆರೋಪ ಲಗಾ ರಹೇ ಹೈ ಜಿನ್ಕಾ ಮಂದಿರ ಆಂದೋಲನ ಸೇ ಸಂಬಂಧ ನಹೀ ಹೈ, ಜೋ ಲೋಗ್ ವೋ ಲೋಗ್ ಆರೋಪ ಲಗಾ ರಹೇ ಹೈ ಜಿನ್ಕೆ ದಲ್ ಕೆ ಇಶಾರೆ ಪರ ಕಾರ್ ಸೇ ಊಪರ್ ಪರ ಗೋಲಿ ಚಲಿ ಥೀ, ವೋ ಲೋಗ್ ಆಜ್ ಆರೋಪ ಲಗಾ ರಹೇ ಹೈ ಜೋ ಕಹತೆ ಥೇ ಪತಿಂಗಾ ಪರ ನಹೀ ಮಾರೇಗಾ, ವೋ ಲೋಗ್ ಆಜ್ ಆರೋಪ ಲಗಾ ರಹೇ ಹೈ ಜೋ ಕಾರ್ ಸೇವಕೋ ಕೆ ತಪ ತಪಸ್ಯಾ ಔರ್ ಬಲಿದಾನ್ ಕೆ ಬಾದ್ ನಿರ್ಮಿತ ಶ್ರೀ ರಾಮ ಜನ್ಮಭೂಮಿ ಮಂದಿರ ಕೆ ನಿರ್ಮಾಣ ಸೇ ಆರೋಪ ಲಗಾತೆ ಆಯ್. ಜಬ್ ನಿರ್ಮಾಣ ಹೋ ರಹಾ ಥಾ ತೋ ಚಂದಾ ಕಿ ಬಾತ್ ಕರ್ತೆ ಥೇ, ಜಬ್ ನಿರ್ಮಾಣ ಹೋ ರಹಾ ಥಾ ಕಹೆ ತೋ ಸರ್ಕಾರ ಖರ್ಚಾ ಕರ್ ರಹೀ, ಜಬ್ ಪ್ರೈವೇಟ್ ಬನಾನೆ ಲಗೆ ತೋ ಕಹೆ ಲಗೆ ಚಂದಾ ಚೋರಿ ಹೋ ಗಯಾ.
0: With that, it's a wrap on this bulletin. We'll be back with more news and updates on the other side. Stay tuned.